0: ಜಕಾತ ಪ್ರತಿಕ್ರಿಯೆ ಇದ್ದ ಡಾಕ್ಟರ್ ರಾಜಿ ಪೆಸಿಯಲ್ ಇಡ್ಡಿ ದಾಯಲ್ ಇಡ್ಡಿ ಬೋಸ್ಗೆ ಅದ ವಿಷದವ ಇದಾವೆ
1: ಅಜಿ ಸಾಹೇಬ ಅಡ್ರೆಸ್ ಹೋಗಿ ತಗೋ ಶಿ ಆಸು ಕಮಿಟ್ರ ರೇಡಿಯೋ ಮದಿ ಹೋಗಿ ಡಾಕ್ಟರ್ ಸಾಹೇಬ್ ಕ್ಲಿನಿಕ್ ಪನ್ನೂರ್ ಮಾರ್ಕೆಟ್ ಕೆ ದಾ ಔತಂಗ್ ಬಜಾರ್ ಕೆ ಜಡೆ ಡಖಾನೆ ಗರೆ ಸರ ನಿಜ್ದೆ ನೋ ಚುಂಕಿ ತಾಸು ದ ಜೈಯೆ ನೋ ತಾಸು ಹೋವ ದ ಅಡ್ರೆಸ್ ಹೋಗಿ ಚೆ ದ ಹಲಕ ಖತಾ ಕಿ ಜಿನಾ ಬಿಯಾ
0: ದಾ ದ ಮಕ್ಷಿ ಸೂಪರ್ ಮಾರ್ಕೆಟ್ ಹೋಗಿ ಅಲ್ಲ ದ ಸೂಪರ್ ಮಾರ್ಕೆಟ್ ಹೋಗಿ ಓದ ದ ನೂರ್ ಮಾರ್ಕೆಟ್ ಹೋಗ್ತಾ ಬಾಯಿ ಜಡೆ ಡಖಾನೆ ಸರ ದ ಆಗ ಚೆ ಡಾಕ್ಟರ್ ನಾಸಿ ತಕರಿಬಾನ್ ವಾರ್ ರಜನಾ ಸಿ
1: ಮೆಹರಬಾನಿ.

ओके जी, सेमिना हान फ्रॉम शीर्षक लला प्रोग्राम ಡೇರ ಮನ ಸಮಿನ ಹೋಗಿ ಶಾದು ವೈಲಶ್ ವೈಲಶ್ ನೂರು ರೋತೇಸ್ ಕ್ಯಾಶ್ ಶಾ ಶಾ ಬಚ್ಚು ಖುಷ್ ಭಾಯಿ ಬಿಲ್ಕುಲ್ ಜ ಇನಾಮ್ ನ ಕೊಡ ಶುಕ್ರ ಜಮಾನಾ ವಲೆ ದ ಪೈಸೆ ಕಮೆ ನಷ್ಟಾ ಖಡೀರ ಪೈಸೆ ಫಿ ಫಿರನಾ ಖುಚಿ ಇನಾಮ್ ತ ಕೊಲ್ ರಾಕಿ ನೆನೆ ನಚಿ ಬಿಲ್ಕುಲ್ ಮನಚಿ ಬ್ಯಾಯಿನ್ ಕಾರ್ ನಕ ಬ್ಯಾಯ ರಾಕ ಸೈದ ನ ನ ನ ಬಿಲ್ಕುಲ್ ನಿಷ್ಟಾ ಖು ಚಾನ್ಸ್ ಜಮಾ ಖೋರಿ ಚಾನ್ಸ್ ತೇರ್ ಶಖಚ ಖುಶಾಲ ಶಕ ದರ್ಮನ್ ಶಿರ ಮನ ನಚಿ ಲತೀಫಾ ಅಂಗೇಟೈ ಲಗವಲಿ ವಾ ವೇಲೆ ಚೀಸ್ ಇಮೋ ಗರ್ಮಿ ನಶಿ ಅಚ್ಚಾ ಸೋರಿ ಹನ್ ಮನ ನಶಿ ಹಾ ಖುಶಾನ್ ಶಿ ಅಮ ದೋಸ ಇಲ್ ಕಿ ಅಸೆ ಪಗಲೆ ದೋಶಾನ್ ಅಶಕೆ ಕಮಕ ಲವನ್ ನಿದು ಚಿ ಭೈ ಆಪ್ಕೆ ನಾಮ್ ಸೆ ತೋಬಾ ಹಾ ಆಪ್ಗಾ ಇನಾಮ್ ಬಿಲ್ಕುಲ್ ನಹೀ ಚಾಹಿಯೆ ಭೈ ಹಮ ಆಪ್ಕೆ ಶರೀಫ್ ಬೇಹನೆ ಹೈ ಅರೆ ಯಾ ನಾಮ್ ಆಪ್ ಕರಕ್ ವಾಲೋ ಕೋ ದಿಯಾ ಕರೋ ಇತನಾ ಮಜಾ ಆತೆ ಹೈ ಆಯ ಮನಾ ಲೋ ಫ್ರೀ ದಿ ಅಚ್ಚಾ ಸಿ ಅಸ್ತು ಸಿ ನ ಕೊಡೆ ನಾ ಸಜನಾ ಅಜಿ ಮೇರೆ ಅಮ್ಮಿ ಭೀ ತುಮಾರಾ ಶೋ ಸುನ್ ರಹೀ ಹೈ ಆಜ ನೀಂದ ಭೀ ಜಲ್ದಿ ನಹೀ ರಹೀ ಜಲ್ದಿ ನಹೀ ಆ ರಹೀ ಹೈ ಓಸೆ ಓಕೆ ಆಪ್ಕೋ ಭೀ ಸಲಾಮ್ ಔರ್ ಸಬ್ಕೋ ಸಲಾಮ್ ವಾಲೈಕುಮ್ ಸಲಾಮ್ ಜಿ ಬಸ್ ಚಕ ಮೇ ಅಮ್ಮಿ ದಿಮಿಶ್ ಪ್ರೋಗ್ರಾಮ್ ಅವ್ರಿ ಅರಿತ ದಿಮಿಶ್ ತರಫ್ ನಾ ಸಲಮು ನವಿ ಆಯಾ ಶಾ ಅಜಿ ಜಮಾ ಹೋ ತಪ್ಪ ಕಾರ್ಯ ಯಾರ ಬೇರೆ ಪೈಸೆ ಹೋ ದ ಹಿಂದ್ವಾ ನೋ ಖುಷಿ ವಿನ ಡೇರ್ ಶಾ ಮೋಸ್ಟ್ ವೆಲ್ಕಮ್ ಟು ದಿ ಬ್ಯೂಟಿಫುಲ್ ನೈಟ್ ಶೋ ಆಯ್ ತು ಹೋ ಗಜಲ್ ಸುನಾ ತು ಕುನ್ ಸೆಸಿ ಬಚ್ಚೋ ಫಾರ್ ಮೈ ಬೆಸ್ಟ್ ಫ್ರೆಂಡ್ ಲಾ ಯೇ ರಿಶ್ತಾ ದಿಲ್ ಕಾ ರಿಶ್ತಾ ಹೈ ದಿಲ್ದಾರ್ ಬುಲಾ ದು ಮೇ ಕೈಸೆ ಮುಸ್ಕಾನ್ ಹೈ ಜಿನ್ ಮುಸ್ಕಾನ್ ಹೈ ಜಿನ್ ಸೆ ಕುಂಡ ಪರ್ ವೋ ಯಾರ್ ಬುಲಾ ದು ಮೇ ಕೈಸೆ ಕುಚ್ ಲೋಕ ಕಹಾನಿ ಹೋತೆ ಹೈ ದುನಿಯಾ ಕೋ ಸುನಾನೆ ಕೆ ಕಾಬಿಲ್ ಕುಚ್ ಲೋಕ ಗವಾರಾ ಹೋತೆ ಹೈ ಬಸ್ ದಿಲ್ ಮೇ ಚುಪಾನೆ ಕೆ ಕಾಬಿಲ್ ಡೇರ್ ಶಾ ಫರಾಂ ಫರಾ ಖುಶಾಲ ಶಖಾ ಬಚ್ಚ ಗುಡ್ ನೈಟ್ ಟು ಆಲ್ ಆಫ್ ಯು ಬೈ ಬೈ ಓಕೆ ಮನಸ್ ಬಚ್ಚ ಆಪಿ ನಾಮ ದೋ ಯಾ ನಾ ದೋ ಹಮಾರಿ ಪರ್ ಹಮೇ ಫಿರ್ ಭೀ ಚಾಹಿಯೆ ಪರ್ ಜೋರ್ ಶಾ ಶಾ ಶಾ ಮನನ ಹಾ ಖುಶಾಲ ಶೇ ತೀರಾ ಮನನ ಜೀವನ ಆಫ್ ಥ್ಯಾಂಕ್ಸ್.

0: ಮೂರು ಇಲಕ್ಕೆ
1: ಪ್ರೋಗ್ರಾಮ್ ಮಾಸ್ತರ ವರ್ಷ ಬರಬಾರ
0: ಮನನ ಖುಷಾಲ ಮನನ ಖುಷಾಲ ಶಕ್ಕೆ ದರ್ಮನ್ ಶೇ ಔರ್ ಬೇಣಂದೇ ಹೋ ಸಡೆ ಖಾಸ್.